ಮುಂದಿನ ಗೀತೆ ನಿನಗಾರು ಸರಿಯಿಲ್ಲ ಎನಗನ್ಯಗತಿಯಿಲ್ಲ. ವ್ಯಾಸರಾಯರ ರಚನೆ ವೃಂದಗಾನದಲ್ಲಿ ಮೂಡಿಬರಲಿದೆ. ನಾವು ಲೆಟ್ ಅಸ್ ಲಿಸನ್ ಟು ನಿನಗಾರು ಸರಿಯಿಲ್ಲ ಎನಗನ್ಯಗತಿಯಿಲ್ಲ ಇನ್ ಕೋರಸ್, ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ.

ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಂದ್ಯ ವಿಠಲ ಬಡವನಲ್ಲಿ, ಗೋಪಾಲದಾಸರ ರಚನೆ, ವೃಂದಗಾನದಲ್ಲಿ ಕೇಳಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಗೋಪಾಲದಾಸ ಇನ್ ಕೋರಸ್, ಬಂದ್ಯ ವಿಠಲ ಬಡವನಲ್ಲಿ.

ನೆನೆವೆ ನನುದಿನ ನೀಲ ನೀರದ ವರ್ಣನ ವಾದಿರಾಜರ ರಚನೆ ವೃಂದಗಾನದಲ್ಲಿ ಈಗ ಮೂಡಿಬರಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಭಕ್ತಿ ಕುಸುಮಾಂಜಲಿ, ಅ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ನೌ ಲೆಟ್ ಅಸ್ ಲಿಸನ್ ಟು ನೆನೆವೆ ನನುದಿನ ನೀಲ ನೀರದ ವರ್ಣನ ಇನ್ ಕೋರಸ್, ಅ ಕಾಂಪೋಸಿಷನ್ ಆಫ್ ವಾದಿರಾಜ.

ನಿತಿನ್ ರಾಜಾರಾಮ್ ಶಾಸ್ತ್ರಿ ಹಾಗೂ ಸಂಗಡಿಗರು ಹಾಡಿರುವ ಪ್ರಸನ್ನ ವೆಂಕಟದಾಸರ ರಚನೆ ಬ್ಯಾಡಿರವ್ವ ಎನ್ನ ಕಂದನ್ನ ದೂರ ಬ್ಯಾಡಿರೆ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ವಿ ನೌ ಬ್ರಿಂಗ್ ಯು ಬ್ಯಾಡಿರವ್ವ ಎನ್ನ ಕಂದನ್ನ ದೂರ ಬ್ಯಾಡಿರೆ, ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ವೆಂಕಟದಾಸರು ಇನ್ ದ ವಾಯ್ಸ್ ಆಫ್ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅಂಡ್ ಪಾರ್ಟಿ.

ಮುಂದಿನ ಗೀತೆ ವೃಂದಗಾನದಲ್ಲಿ ಮೂಡಿಬರಲಿದೆ, ಕರೆವರು ಬಾ ಮನೆಗೆ. ಈ ಗೀತೆ ಪ್ರಸನ್ನ ವೆಂಕಟದಾಸರ ರಚನೆ. ಡಿಯರ್ ಲಿಸ್ನರ್ಸ್, ವಿ ನೌ ಬ್ರಿಂಗ್ ಯು ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ವೆಂಕಟದಾಸರು ಇನ್ ಕೋರಸ್, ಕರೆವರು ಬಾ ಮನೆಗೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಂಥವನೆಂಥವನೇ ರಂಗಯ್ಯ ವೃಂದಗಾನದಲ್ಲಿ ಪುರಂದರದಾಸರ ರಚನೆ. ಕನ್ಕ್ಲೂಡಿಂಗ್ ದ ಪ್ರೋಗ್ರಾಮ್ ವಿ ನೌ ಬ್ರಿಂಗ್ ಯು ಎಂಥವನೆಂಥವನೇ ರಂಗಯ್ಯ, ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಇನ್ ಕೋರಸ್.

ಕೇಳುಗರೆ, ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಇದುವರೆಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಭಕ್ತಿ ಕುಸುಮಾಂಜಲಿ, ಅ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಇನ್ ವಿಚ್ ಯು ಲಿಸನ್ ಟು ಸ್ಪೆಷಲ್ ರೆಂಡಿಷನ್ಸ್ ಆನ್ ದ ಒಕೇಶನ್ ಆಫ್ ಕೃಷ್ಣ ಜನ್ಮಾಷ್ಟಮಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ಅರ್ಚನಾ ಏಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಅಂಜನಾ. ಇವತ್ತು ನಾವು ಒಂದು ಕೊನೆಯ ಚರಣವನ್ನು ಕಲಿತಾ ಇದ್ದೀವಿ.
1: ಆಯ್ತು ಮೇಡಮ್.
2: ಈಗ ಹಿಂದಿನ ಒಂದು ತರಗತಿಯಲ್ಲಿ ಏನು ಕಲಿತಿದ್ದು ನನಗೆ ಸ್ವಲ್ಪ ಹೇಳಬೇಕು.
1: ಆಯ್ತು ಮೇಡಮ್.
2: ಮೊದಲು ಸಾಹಿತ್ಯ ಏನೇನು

0: ಆಮೇಲೆ ಹಾಡಿ ತೋರಿಸ್ಬೇಕು. ಸಾಹಿತ್ಯ
1: ಕೊಳಲೂದೋ ಇನ್ನೊಮ್ಮೆ ರಂಗಯ್ಯ, ಕೊಳಲೂದೋ ಇನ್ನೊಮ್ಮೆ ಕೃಷ್ಣಯ್ಯ,
0: ಸರಿ,
1: ಕೊಳಲೂದೋ ದ್ವಾರಕಾ ನಿಲಯನೆ,
0: ಸರಿ,
1: ಇದು
0: ಪಲ್ಲವಿ. ಓಕೆ,
1: ಮೊದಲನೇ ಚರಣ. ಎಡ ಹೆಗಲಲ್ಲಿ ಎಡಗಲ್ಲವ ನಿಕ್ಕಿ ಕುಡಿ ಹುಬ್ಬುಗಳ
0: ಅಲ್ಲಾಡಿಸುತ್ತ
1: ಇದು ಮೊದಲನೇ
0: ಚರಣ
1: ಆಯ್ತು. ಎರಡನೇ ಚರಣ, ಮೃದು ತರ ತುದಿ ಬೆರಳಿಂದ ಒತ್ತುತ್ತ ಮಧುರಾಧರ ದಲ್ಲಿಟ್ಟು ರಂಗಯ್ಯ.
0: ಸರಿ, ಇದು ಎರಡು ಹೇಳ್ತೀನಿ, ಮೂರನೇದು ಹೇಳ್ತೀನಿ. ಇದನ್ನ ಹಾಡಿ ತೋರಿಸ್ಲಿಕ್ಕೆ ಏನಾದ್ರು ಆಗುತ್ತಾ? ನಾನೊಂದ್ಸರಿ ಹಾಡ್ತೀನಿ, ಆಮೇಲೆ ನೀನು ಹಾಡಿ ತೋರಿಸ್ಬೇಕು.

0: ಥರನೂ ಅನ್ಬೋದು ನೀನು. ಕೃಷ್ಣನ್ಗೆ ಕೊಳಲು ಊದು ಊದು ಅಂತ ನಾವು ಹೇಳ್ದಂಗೆ ಬಹಳ ಸರಿ ಈ ತರ ಹಾಡ್ಬಹುದು. ಅರ್ಥ ಆಯ್ತಲ್ಲ ಈಗ?
1: ಸರಿ ಆಯ್ತು.
0: ಇದನ್ನ ಇದನ್ನ ಹೇಳ್ಬೋದಲ್ವಾ? ಎರಡನೇದು ಚರಣ ಇದೆಯಲ್ಲ, ಎರಡನೇ ಚರಣ ಅದನ್ನ

0: ತರ ಬರುತ್ತೆ ಎರಡನೇದು. ಕೊನೆ ಒಂದು ಚರಣ ಕೂಡ ಇದೇ ರೀತಿನೇ ಬರುತ್ತೆ. ಮೂರನೇ ಚರಣದ ಸಾಹಿತ್ಯವನ್ನ ಹೇಳ್ತೀನಿ, ನೀನು ಬರ್ಸ್ಕೋ. ನಾದ ಮೂರುತಿ,
1: ನಾದ ಮೂರುತಿ,
0: ಗೋಪಿ ಜನ ಲೋಲ,
1: ಗೋಪಿ ಜನ ಲೋಲ, ನಾದ ಮೂರುತಿ, ಗೋಪಿ ಜನ ಲೋಲ.

0: ಶ್ರೀಧ ವಿಠಲ
1: ಶ್ರೀಧ ವಿಠಲ
0: ಗೋಪಾಲ ಬಾಲ
1: ಗೋಪಾಲ ಬಾಲ ಶ್ರೀಧ ವಿಠಲ ಗೋಪಾಲ ಬಾಲ
0: ನಾದಮೂರ್ತಿ ಗೋಪೀಜನ ಲೋಲ ಶ್ರೀಧ ವಿಠಲ ಗೋಪಾಲ ಬಾಲ
1: ನಾದಮೂರ್ತಿ ಗೋಪೀಜನ ಲೋಲ ಶ್ರೀಧ ವಿಠಲ ಗೋಪಾಲ ಬಾಲ
0: ಇಷ್ಟೇ ಇದು ಕೊನೆಯ ಒಂದು ಚರಣ
1: ಇದೇ ಮೂರನೇ ಚರಣ ಅಂತಿಮ ಚರಣ
0: ಅಂತಿಮ ಚರಣ
1: ಇದು ನಾಮಾಂಕಿತ ಶ್ರೀಧ ವಿಠಲ
0: ಇಲ್ಲೇ ಇದೆ ಶ್ರೀಧ ವಿಠಲ ಅಂತ ಇದೆ ಅಂಕಿತ
1: ಸರಿ
0: ಹೇಳ ಎಲ್ಲ ಮೊದಲನೇದು ಮತ್ತೆ ಎರಡನೇದು ಚರಣ ಯಾವ ರೀತಿ ಇತ್ತು ಇದು ಕೂಡ ಅದೇ ತರ ಮೂರು ಚರಣ ಒಂದೇ ರೀತಿ ಇದೆ ಇದ್ರೊಳಗೆ ಇದ್ರೊಳಗೆ ಒಂದೇ ನಾವು ಒಂದು ಭಾವ ತುಂಬಿ ಹಾಡ್ಬೇಕು ಇಷ್ಟೇ ಬೇರೆ ಏನಿಲ್ಲ ತುಂಬಾ ಸರಳವಾಗಿರುವಂತ ಸಾಹಿತ್ಯ ಮತ್ತೆ ತುಂಬಾ ಒಳ್ಳೆಯ ರಾಗ ಇದ್ರೊಳಗೆ ಇರೋದು
1: ತುಂಬಾ ಚೆನ್ನಾಗಿದೆ

0: ಮೂರು ಉಚ್ಚಾರಣ ಮುಗೀತು. ಈಗ ಇಬ್ರು ಸೇರಿ ಇದನ್ನ ಹಾಡೋಣ. ಈಗ
1: ಆಯ್ತು,
0: ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ.
1: ಸರಿ ಮೇಡಮ್.

0: ಈ ರೀತಿ ಇದನ್ನು ಈ ಕೃತಿಯನ್ನು ಮುಗಿಸ್ಬೇಕು.
1: ಸರಿ ಮ್ಯಾಮ್,
0: ಈ ಹಾಡನ್ನ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಆಗಿದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಇನ್ನೂ ಹೆಚ್ಚು ಪರ್ಫೆಕ್ಟ್ ಆಗ್ಬೋದು.
1: ಸರಿ,
0: ಓಕೆ, ಇವತ್ತಿನ ತರಗತಿಯನ್ನು ಇಲ್ಲಿ ಮುಗಿಸೋಣ.
1: ನಮಸ್ಕಾರ ಮ್ಯಾಮ್. ಧನ್ಯವಾದಗಳು.
0: ನಮಸ್ಕಾರ ಅಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಎ ಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1.

0: ಗಿಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಸುಖಿಯಾ ಬಿಲಾವಲ್, ಖಯಾಲ್ ವಿಲಂಬಿತ್ ಜಪ್ತಾಲ್, ದೇವಿ ದುರ್ಗೆ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ರಾಗ್ ಸುಖಿಯಾ ಬಿಲಾವಲ್, ಜಪ್ತಾಳ್ ದೇವಿ ದುರ್ಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವೀರೇಶ್ವರ್ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಸಂಪೂರ್ಣ ಮಾಲ್ಕೌನ್ಸ್ ಖಯಾಲ್ ವಿಲಂಬಿತ್ ತೀನ್ ತಾಲ್ ಬರಜ ರಹೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. He was accompanied on tabla by Pandit Raghunath Nakod and harmonium by Vireshwar Hiremath. Continuing the concert, now listen to Rag Sampurna Malkos. Khyal Vilambit Teen Taal, Baraj Rahe.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಸಾರಂಗಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್ and Sarangi by Ustad Abdul Latif Khan.
2: This program is the contribution of Akashwani Dharwad, Anytime Indian Music.

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಸಂದರ್ಭದಲ್ಲಿ ವಿವಿಧ ಕಲಾವಿದರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆಯನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಬಾಲಗೋಪಾಲ. ಭೈರವಿರಾಗ ಆದಿತಾಳದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಆಕಾಶವಾಣಿ, ದಿಸ್ ಈಸ್ ಅಮೃತವರ್ಷಿಣಿ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್. ಆನ್ ದಿ ಆಸ್ಪಿಷಿಯಸ್ ಒಕೇಶನ್ ಆಫ್ ಕೃಷ್ಣ ಜನ್ಮಾಷ್ಟಮಿ, ವಿ ಬ್ರಿಂಗ್ ಯು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ವೋಕಲ್ ರಿಸೈಟಲ್ ಬೈ ವೇರಿಯಸ್ ಆರ್ಟಿಸ್ಟ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಅ ಕಾಂಪೊಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಬಾಲಗೋಪಾಲ, ಸೆಟ್ ಟು ಭೈರವಿರಾಗ ಆದಿತಾಳ, ಪ್ರೆಸೆಂಟೆಡ್ ಬೈ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ.

ಇನ್ನು ಮುಂದೆ ಕೇಳಿ ಪ್ರಿಯಾ ಸಹೋದರಿಯರು ಹಾಡಿರುವ ತ್ಯಾಗರಾಜರ ರಚನೆ ಗಾನಮೂರ್ತೆ. ಗಾನಮೂರ್ತಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಲೆಟ್ ಅಸ್ ನೌ ಲಿಸನ್ ಟು ಗಾನಮೂರ್ತೆ ಇನ್ ಗಾನಮೂರ್ತಿ ರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ದ ವಾಯ್ಸ್ ಆಫ್ ಪ್ರಿಯಾ ಸಿಸ್ಟರ್ಸ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಏಲರ ಕೃಷ್ಣ ಕಾಂಬೋಜಿರಾಗ ರೂಪಕತಾಳದಲ್ಲಿ ತ್ಯಾಗರಾಜರ ರಚನೆ ಸೀತಾಲಕ್ಷ್ಮಿ ವೆಂಕಟೇಶನ್ ಅವರ ಧ್ವನಿಯಲ್ಲಿ ಲೆಟಸ್ ಲಿಸನ್ ಟು ಏಲರ ಕೃಷ್ಣ ಸೆಟ್ ಟು ಕಾಂಬೋಜಿರಾಗ ರೂಪಕತಾಳ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ದ ವಾಯ್ಸ್ ಆಫ್ ಸೀತಾಲಕ್ಷ್ಮಿ ವೆಂಕಟೇಶನ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಟಿಎಂ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೇಳಿ ಶ್ರೀಕೃಷ್ಣಂ ಭಜಮಾನಸ ತೋಡಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ನೌ ಕಂಟಿನ್ಯೂಯಿಂಗ್ ದಿ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ವೋಕಲ್ ರಿಸೈಟಲ್, ಲೆಟ್ ಅಸ್ ಲಿಸನ್ ಟು ಶ್ರೀಕೃಷ್ಣಂ ಭಜಮಾನಸ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಇನ್ ದ ವಾಯ್ಸ್ ಆಫ್ ಟಿಎಂ ಕೃಷ್ಣನ್, ಸೆಟ್ ಟು ತೋಡಿರಾಗ ಆದಿತಾಳ.

ಈಗ ಕೇಳಿ ಕೃಷ್ಣ ನೀ ಬೇಗನೆ ಬಾರೋ. ಪಿ ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿ ವ್ಯಾಸರಾಯರ ರಚನೆ ಯಮನ್ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿ ನಿಬದ್ಧವಾಗಿದೆ. ದ ನೆಕ್ಸ್ಟ್ ಸಾಂಗ್ ಈಸ್ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ, ಕೃಷ್ಣ ನೀ ಬೇಗನೆ ಬಾರೋ, ಸೆಟ್ ಟು ಯಮನ್ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ, ಸಂಗ್ ಬೈ ಪಿ ಉನ್ನಿಕೃಷ್ಣನ್.

ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಸಂದರ್ಭದಲ್ಲಿ ವಿವಿಧ ಕಲಾವಿದರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಈಗ ಕೇಳಿ ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿ ಜಗದೋಧಾರಣ, ಪುರಂದರದಾಸರ ರಚನೆ, ಪೀಲು ರಾಗ ಆದಿತಾಳದಲ್ಲಿ. ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಇನ್ ಪೀಲು ರಾಗ ಆದಿತಾಳ ಜಗದೋಧಾರಣ, ಸಂಗ್ ಬೈ ಬಾಂಬೆ ಜಯಶ್ರೀ.

ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರು ಹಾಡಿರುವ ಕುಣಿದಾಡೋ ಕೃಷ್ಣ, ಹಂಸಾನಂದಿ ರಾಗ ಆದಿತಾಳದಲ್ಲಿ ಪುರಂದರದಾಸರ ರಚನೆಯನ್ನು ಕೇಳಿ. ದಿಸ್ ಸಾಂಗ್ ಇಸ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಇನ್ ದ ವಾಯ್ಸ್ ಆಫ್ ಡಾಕ್ಟರ್ ಸುಕನ್ಯಾ ಪ್ರಭಾಕರ್. ಲಿಸನ್ ಟು ಕುಣಿದಾಡೋ ಕೃಷ್ಣ, ಸೆಟ್ ಟು ಹಂಸಾನಂದಿ ರಾಗ ಆದಿತಾಳ.

ಈಗ ಟಿಕೆ ಗೋವಿಂದರಾವ್ ಅವರು ಹಾಡಿರುವ ಕನಕದಾಸರ ರಚನೆ ಬಾರೋ ಕೃಷ್ಣಯ್ಯ ರಾಗಮಾಲಿಕೆ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ವೋಕಲ್ ರಿಸೈಟಲ್ ಬೈ ವೇರಿಯಸ್ ಆರ್ಟಿಸ್ಟ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ಬಾರೋ ಕೃಷ್ಣಯ್ಯ ಇನ್ ರಾಗಮಾಲಿಕೆ ರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ಕನಕದಾಸ ಇನ್ ದ ವಾಯ್ಸ್ ಆಫ್ ಟಿ ಕೆ ಗೋವಿಂದರಾವ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಊತ್ತಕಾಡು ವೆಂಕಟ ಸುಬ್ಬಯ್ಯರ್ ಅವರ ರಚನೆ, ಅರುಣಾ ಸಾಯಿರಾಮ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬರಲಿದೆ. ಸ್ವಾಗತಂ ಕೃಷ್ಣ ಮೋಹನರಾಗ ತ್ರಿಶ್ರ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಕನ್ಕ್ಲೂಡಿಂಗ್ ದ ಪ್ರೋಗ್ರಾಂ, ಲೆಟ್ ಅಸ್ ಲಿಸನ್ ಟು ಸ್ವಾಗತಂ ಕೃಷ್ಣ, ಸೆಟ್ ಟು ಮೋಹನರಾಗ ತ್ರಿಶ್ರ ಆದಿತಾಳ ಇನ್ ದ ವಾಯ್ಸ್ ಆಫ್ ಅರುಣಾ ಸಾಯಿರಾಮ್. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಊತ್ತಕಾಡು ವೆಂಕಟ ಸುಬ್ಬಯ್ಯರ್.

ಕೇಳುಗರೆ, ಇದುವರೆಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಸಂದರ್ಭದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ವೋಕಲ್ ರಿಸೈಟಲ್ ಬೈ ವೇರಿಯಸ್ ಆರ್ಟಿಸ್ಟ್ ಆನ್ ದ ಒಕೇಶನ್ ಆಫ್ ಕೃಷ್ಣ ಜನ್ಮಾಷ್ಟಮಿ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳುವಿರಿ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಘರ್ ಆವೋ ಬಲ್ಮಾ, ಧೃತ್ತೀನ್ ತಾಲ್ ಜಾರೆ ಜಾ ಕಗುವಾ.
1: Listen to Hindustani vocal recital by Vidushi Parveen Sultana, Rag Gujri Todi. Khayal Vilambit Ek Taal, Ghar Aao Balma, Drut Teen Taal, Jare Ja Kago.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವಿನ್ ಸುಲ್ತಾನ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಕೇದಾರ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ವಿದುಷಿ ಪರ್ವಿನ್ ಸುಲ್ತಾನ. ಶಿ ಇಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೌಲ್ಪುರಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಕೇದಾರ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೋಲ್ಪುರಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದ್ವಾನ್ ಕೆವಿ ರಾಜಯ್ಯಂಗಾರ್ ಅವರ ವಯೋಲಿನ್ ವಾದನ. ಮೃದಂಗ ಸಹಕಾರ ವಿದ್ವಾನ್ ವಿಎಸ್ ರಾಜಗೋಪಾಲ್ ಅವರಿಂದ, ಘಟ ವಿದ್ವಾನ್ ಆರ್ಎ ರಾಜಗೋಪಾಲ್. ಕಾರ್ಯಕ್ರಮದ ಆರಂಭದಲ್ಲಿ ತ್ಯಾಗರಾಜರ ರಚನೆ ಆರಭಿರಾಗ ರೂಪಕತಾಳದಲ್ಲಿದೆ, ನಾದ ಸುಧಾರಸಂಬಿಲನೋ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ವಿದ್ವಾನ್ ಕೆವಿ ರಾಜಯ್ಯಂಗಾರ್. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ವಿದ್ವಾನ್ ವಿಎಸ್ ರಾಜಗೋಪಾಲ್, ಆನ್ ದ ಘಟಂ ವಿದ್ವಾನ್ ಆರ್ಎ ರಾಜಗೋಪಾಲ್. ಟು ಬಿಗಿನ್ ವಿತ್ ನಾದ ಸುಧಾರಸಂಬಿಲನೋ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಆರಮೇರಾಗ ರೂಪಕತಾಳ.

ಅನುರಾಗಮುಲೇನಿ ತ್ಯಾಗರಾಜರ ಮತ್ತೊಂದು ರಚನೆ ಸರಸ್ವತಿ ರಾಗ ರೂಪಕ ತಾಳದಲ್ಲಿದೆ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಸರಸ್ವತಿ ರಾಗ ರೂಪಕ ತಾಳ ಅನುರಾಗಮುಲೇನಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕೆವಿ ರಾಜಯ್ಯಂಗಾರ್ ಅವರ ವಯೋಲಿನ್ ವಾದನ ಅಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ವಿದ್ವಾನ್ ವಿಎಸ್ ರಾಜಗೋಪಾಲ್, ಘಟ ವಿದ್ವಾನ್ ಆರ್ಎ ರಾಜಗೋಪಾಲ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಶ್ಯಾಮಶಾಸ್ತ್ರಿಗಳ ರಚನೆ ಆನಂದ ಭೈರವಿರಾಗ ಮಿಶ್ರ ಛಾಪುತಾಳದಲ್ಲಿದೆ, ಮರಿವೇರೆ ಗತಿ ಎವರಮ್ಮ. Dear listeners, you are listening to violin recital by Vidwan K.V. Rajayyangar. Accompanists are on the mridangam Vidwan V.S. Rajagopal, on the ghatam Vidwan R.A. Rajagopal. Continuing the program, now let us listen to a composition of Shyama Shastri set to Ananda Bhairavi Raga Mishra Chaputala, Marivere Gatiyevaramma.

ಶ್ಯಾಮಶಾಸ್ತ್ರಿಗಳ ಮತ್ತೊಂದು ರಚನೆ ಬೇಗಡೆ ರಾಗ ರೂಪಕ ತಾಳದಲ್ಲಿದೆ. ಶಂಕರಿ ನೀವೇ, ಶಂಕರಿ ನೀವೇ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಬೇಗಡೆ ರಾಗ ರೂಪಕ ತಾಳ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಾವಳಿ ಸಖಿಪ್ರಾಣ ಜಂಜೂಟಿ ರಾಗ ಆದಿತಾಳ. ನೌ ಜಾವಳಿ ಸೆಟ್ಟು ಜಂಜೂಟಿ ರಾಗ ಆದಿತಾಳ ಸಖಿಪ್ರಾಣ.

ಇದುವರೆಗೂ ವಿದ್ವಾನ್ ಕೆವಿ ರಾಜಯ್ಯಂಗಾರ್ ಅವರ ವಯೋಲಿನ್ ವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ವಿದ್ವಾನ್ ವಿಎಸ್ ರಾಜಗೋಪಾಲ್ ಘಟ್ಟ, ವಿದ್ವಾನ್ ಆರ್ ಎ ರಾಜಗೋಪಾಲ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard violin recital by Vidwan K.V. Rajayyengar. He was accompanied on the mridangam by Vidwan V.S. Rajagopal, on the ghatam Vidwan R.A. Rajagopal. This program is a contribution of Akashvani Bengaluru. Anytime, Indian music.